0: ಸರಿಯ ಮೀ ಚಾನತರು ಉಬದೀದ ಬೇಡ ಪಾರಕರು ಜೇ ಪುಲ್ಚುಕು ಹೋಗಿ ಮಾಸಕರು ಸಿಂ ಸಾಸಕರು
1: ಬಂ ಬಂ ಬಂ ಬಂ ಬಂ ಬಂ ಬಂ ಸಂತಾ ದೇ ಹೊಂದಿಯಾ
0: ಪಾದಾ ಗಂ ಪಾಪಾ ಜೀ ಜೀ ಜೀ
2: ಜೀ ಜಾತಾ ಮೇ
0: ಕೋಈ ಬಾತ ಬತಾಓ
3: ಲಡ್ಕಿ ಕೋ
0: ಓ ಗಲ ಸಮಜಾಓ
3: ಲಡ್ಕಿ ಕೋ
0: ಕೋಈ ವಕ್ತ ಬತಾಓ
3: ಲಡ್ಕಿ ಕೋ
1: ಬಂ ಬಂ ಬಂ ಬಂ ಬಂ ಬೋರೇ ಲುದಿಯಾಣೆ ਕੰਟਾ ਘਰ ਕੋੜੇ ਦਿਨ ਐਤਵਾਰ ਜਦ ਵਜਣ ਚਾਰ ਸਰ ਹੋ ਕੇ ਤਿਆਰ
0: ਕਰ ਕੇ ਸ਼ਿੰਗਾਰ
1: ਆਈ ਮੁੜ ਜਾਈ ਪਰ ਚੱਲੀ ਕੇਰੀ ਆਈ
0: ਕੋਈ ਚਾਹੀਦੀ ਨੀ ਨਾਲ ਸਹੇਲੀ
3: ਦੁਨੀਆ ਮਤਲਬ